ಪಗ ಸನಿ ನಗ ಸನಿ ನಬ ಸನಿ ನಬ ಪಗ ಸನಿ ನಗ ಸನಿ ನಬ ಸನಿ ನಬ ಪಗ ಸನಿ ನಗ ಸನಿ ನಬ ಸನಿ ನಬ ಪಗ ಸನಿ ನಗ ಸನಿ ನಬ ಸನಿ ನಬ.